ಪ್ರಷ್ಟುಚ್ಛಂದಃ ಆದಿತ್ಯೋದೇವತಾ ಗೃಣಿಯೇ ಬೀಜಂ ಸೂರ್ಯಗುಂ ಶಕ್ತಿಃ ಆದಿತ್ಯೋಂ ಕೀಲಕಂ ಮಮ ಆದಿತ್ಯ ಪ್ರಸಾದ.

ಸ್ಮರಣೀ ಸುತಃ ಕರ್ಣೌ ರಕ್ತಾಂಬರಃ ಪಾತು ನೇತ್ರೇ ಮೇ ರಕ್ತಲೋಚನಃ ನಾಸಿಕಾಂ ಮೇ ಶಕ್ತಿಧರಃ ಕಂಠಂ ಮೇ ಪಾತು ಕೌಮಕಃ ಭುಜೌ ತು ರಕ್ತಮಾಲೀ ಚ ಹಸ್ತಶೂಲಧರಸ್ತತಃ ಚತುರ್ಭುಜೋ

ಸಮಾನ ಲಂಕೆ ಜಯ ಜಯ ಮುನ್ಸೂರು ಪುರ ಬಲಿ ಅಪ್ಪಿಲಂಪತಿ ಪಾದಿ ಸ್ವಾಮಿ ಕೃಪಾ.

ಶನೈಶ್ವರ ಪ್ರೀತಿಕರಂ ಸರ್ವ ಸೌಭಾಗ್ಯದಾಯಕಂ ಓಂ ಶ್ರೀ ಶನೈಶ್ವರ ಪಾದೋಪಾದಂ.

ಪುಷ್ಕರಿ ಪುರ ತ್ರಿಪುರಾರಿಸ್ಸಯ ತ್ರಿತ್ವ ಜನಾನ ತ್ರಿಪುರಂ ಪುರ ಮನೋಜ ಬ್ರಹ್ಮಯ.

ವಿಚಾರೋ ನಾಸ್ತಿ ವೇದೇ ಚ ಪ್ರಾಣೇಸಿ ಮನೋರ್ಮುನೆ ಮಂತ್ರಗ್ರಹಣ ಮಾತ್ರೇಣ ವಿಷ್ಣುತುಲ್ಯೋಪವೀ ನರಃ ಮಮ ವಕ್ತ್ರಂ ಸದಾ ಪಾತು ಓಂ ದುರ್ಗಾಯೈ ನಮೋಸ್ತತಃ ಓಂ ದುರ್ಗೇತಿ ಕಂಠಂತು ಮಂತ್ರ ಪಾತು ಸದಾ ಮಮ ಓಂ ಹ್ರೀಂ ಶ್ರೀಮೇತಿ ಮಂತ್ರೋಯಂ ಕಂಠಂ ಪಾತು ನಿರಂತರಂ ಹ್ರೀಂ ಶ್ರೀಂ ಕ್ರೀಮೇತಿ ಪೃಷ್ಠಂ ಚ ಪಾತು ಮೇ ಸರ್ವತಃ ಸದಾ.